0: ಕಟ್ತಿದ್ವಿ.
1: ಘನರದನ್ ಕುತಾ ಸವರ ರೇಡಿಯೋ ಅಮರ್ ಮಡ ಗ್ರಾಮ್ ಎಫ್ ಎಂ ಡಾ ಸಿಯಾ ಶರಿಯಾ ಚಾರ್ ಪ್ರೋಗ್ರಾಮ್ ದೇ ಇಲಾಜ್ ವ ಸುನ್ನತಿ ನಬೂಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದ ಪ್ರೋಗ್ರಾಮ್ ದಸ್ತ ಪೇಶ್ ಕೈ ಎಸೆಟ್ ಗೋದ ಮೇದಿ ಸಿರಪ್ ಪವರ್ ಎಕ್ಸ್ ಎನರ್ಜಿ ಟೋನಿಕ್ ದ ತಾಕತ್ ಸಿರಪ್ ನಿಚಾ ಮೈದಾ ಖರಾಬ್ ಹುಯಿ ಮೇದಾ ಕಿ ಗ್ಯಾಸ್ ಭಿ ಮೇದಾ ಕಿ ಜಖಮ್ ಭಿ ಮೇದಾ ಕಿ ತೇಜಾಬಿಯತ್ ಭಿ ಯಾತಾ ಖುರಾಕ್ ತಜರ್ಬಾ ನೇ ಕೀ ಯಾ ಖೇಟ ಕಿ ಕಬ್ಜ್ ಭಿ ಯಾ ದಿನ ಇಲಾವಾ ದ ಮೇದಿ ಚಿ ಸಖಿಸ್ ಮಹಮ್ ಮಸಾಯಿಲ್ ಲಿ ಜಾಗೆ ದ ಪಾರಾ ಬೆಹತರಿನ್ ಸಿರಪ್ ದೆ ಎಸೆಟ್ ಗೋ ದ ಮೇದಿ ಸಿರಪ್ ದಾರಂಗಿ ಪಾವರ್ ಎಕ್ಸ್ ಎನರ್ಜಿ ಟೋನಿಕ್ ದ ತಾಕತ್ ಸಿರಪ್ ದೆ ಬದನ್ ಚಾ ಕಮ್ಜೋರಿ ಭಿ ಬದನ್ ಕಿ ಕಮ್ಜೋರಿ ಭಿ ಯಾ ದಿವಿನಿ ಕಮೇ ಭಿ ಯಾ ಮಾಶುಮಾನ್ ಚಾ ಘಟಿ ಗಿ ರುಯಿ ಕೀ ಗಿನಾ ಜಾಗೋ ದ ಪಾರಾ ಬೆಹತರಿನ್ ಸಿರಪ್ ದೆ ಪಾವರ್ ಎಕ್ಸ್ ಎನರ್ಜಿ ಟೋನಿಕ್ ಆತಾ ತಮ್ಮ ಮಿಲಾವಿ ಕಿತೆ ಬಡ ಗ್ರಾಮ್ ಪಾ ಹರ ಘಟ್ ಜನರಲ್ ಸ್ಟೋರ್ ಕಿ ದಾರಂಗಿ ದಾ ತಾ ತಾ ಬಜಿಲ್ಲ ತೋರ್ ಘರ್ ಕಿ ದಾರಂಗಿ ದಾ ಪಾ ಅಲೈ ಕಿ ಔ ಬಜಿಲ್ಲ ಶಾಂಗ್ಲಾ ಕಿ ಮೇರೆ ಭಿ ಶಾಮ್ ಕಿ ದಾರಂಗಿ ಚಕೆ ಸರ್ ಕಿ ದಾ ಹುಮ್ ತಾ ತಾ ಮಿಲಾವಿ ದೇಶಿ ದ ಕಮ್ ಜೆ ಚೂ ಮೇ ಚರ್ತ ಚೂ ಮೇ ಮುಂಗ್ ಸರ ರಾವಿ ತಾ ಸಾ ತಾ ಸಾ ಹುವಾ ಗಿ ದಾ ತಾ ಮನಿಸ್ ದಿ ಮಂಗರೆ ದೆ ಎಡ್ರೆಸ್ ಓ ಖಯೂ ನುಗ್ರಾನ್ ರುದುನ್ ಕೋ ಪ್ರೋಗ್ರಾಮ್ ವಕ್ತ ಅಗಾ ಪಾ ಖತ್ಮೆ ದೋ ಬಾನಿ ದೆ ಮಂಗ್ ಬತಾ ಉಸ್ತಾದ ಪಾವರ್ ಎಕ್ಸ್ ಎನರ್ಜಿ ಟೋನಿಕ್ ಔ ದ ಎಸೆಟ್ ಗೋ ಶರ್ಬತ್ ದ ಮೇದಾವಿ ದಲು ನಖಿ ಪತೆ ಜರೂರ್ ಖಯು ಚಿದಾ ಬತಾ ಸುತಾ ಪಕಮ್ ಜೆ ಕಿ ಮೇದಾವಿ ಗಿ ನು ಚಾತಾ ಚಿಕ್ಕಮ ನಖ ಪತಾ ನಿಜ್ ದೀವಿ ಅಗರ್ ಇಜಾನ್ ಸಖಾ ಅಗ ಜರೂರ್ ನೆಟ್ ನೋಟ್ ಕೈ ಔ ಬ್ಯಾ ದ ಅಗ ಜೆನ ದಿ ದ ಹಾಸಿಲೆ ನು ಗ್ರಾನ ರುದುನ್ ಕೋ ಜಮಂಗ ಮ್ಯಾನ್ ಡಿಸ್ಟ್ರಿಬ್ಯೂಟರ್ ದೆ ಮೊಹ್ಸಿನ್ ಶಾ ಟ್ರೇಡ್ ರಸ್ ಜೇಡ್ಮೋಲ್ ಬಡ ಗ್ರಾಮ್ دوسرا دا تمام دکانداران مینک اسٹور او کاسمیٹکس والوں تا 5% ڈسکاؤنٹ سرا دا ملاوی گی دوسرا درابطے نمبر 0315 87 47 او دارنگے پا بڑا گرام کی اشفا دوا خانہ مین بازار نزدیویگن اڈا بڑا گرام فیدا میڈیکل اسٹور پیمان اڈا بڑا گرام عنایت میڈیکل اسٹور بالمقابل ڈی ایچ کیو بڑا گرام فارمیسی نزد عدالت روڈ حمزہ فارمیسی اسکول پیٹرول پمپ گٹ موڑ میدان بختیار علی میڈیکل اسٹور دارنگی صداقت میڈیکل اسٹور گرولی موڑ کی پم داتا تھا میلا ودیشی زمنگا دغ سیرپ بتاتا ہمدرد میڈیکل سینٹر مین بازار گج بوڑے کی ہم ملاوی گی ڈاکٹر ہدایت اللہ صف سرا دارنگی گج بوڑے سرخیلے بانڈا کی میڈیکل اسٹور کی امتا ملاوی دیشی رائل بیکری دوراہا بڑگرام کی دا ہم تاتے ملاوی دیشی ریاض ہیلتھ سینٹر